ಅದುರಿಕಾಯ್ ಐರಾಯೇ ಚಾನ್ ಜನನಿ ಸಮೇತ್ ಭಾಯ್ ಜೀವಶಿಷ್ಯಾದ ಕಿರಿಪಾ ಖುಲಾಯ ಪಾಉಮ ಫುರ್ಸಾದ ಪನಿ ಜಾನಲಾಯೀ।

ಇಲ್ಲಿ ಚುಟುಕೆ ನಕರೇ ಬೌ ಧರ್ಮ ಕೈ ಬೇಷಿ ಬರೋತಾ ಕೋ ಭೀಲಾ ಕೈಲೇ ಪಾನಿ ಲಾಹು